0: ನಿಮ್ಮ ಇದು ಪ್ಯಾರಾಒಲಿಂಪಿಕ್ಸ್ನಲ್ಲಿ ಏನು ಚಾಲೆಂಜಸ್ ನೋಡಿದ್ದೀರಾ, ಬೋತ್ ಯುನೋ ಆನ್ ದ ಫೀಲ್ಡ್ ಆಸ್ ವೆಲ್ ಆಸ್ ಆಫ್ ದ ಫೀಲ್ಡ್ ಏನಾದರೂ ಇದ್ದರೆ?
1: ನಾನು ಸ್ಪೋರ್ಟ್ಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಹೇಳ್ತಾ ಇದ್ರು, ನಮ್ಮ ಅಜ್ಜಿ ಕೂಡ ಡಿಫೆಂಡಮ್ ಆಗಿರೋದ್ರಿಂದ ನೀನು ಬ್ಲೈಂಡ್, ಅಜ್ಜಿಗೆ ನಿನಗೆ ನೋಡ್ಕೊಳ್ಳೋದಕ್ಕೆ ಬೇರೆಯವ್ರು ಬೇಕು, ಈಗ ಈ ಮಗುನು ನೋಡ್ಕೊಳ್ತಾ ಇದೀಯಾ ಇವಳು ಬ್ಲೈಂಡ್, ಎಲ್ಲ ಸೊಸೈಟಿ ಹೇಳ್ತಾ ಇದ್ರು ಇವರು ಬ್ಲೈಂಡ್ ವೇಸ್ಟ್, ಏನೂ ಮಾಡೋದಕ್ಕಾಗಲ್ಲ, ಸುಮ್ಮನೆ ನೋಡ್ಕೋಬೇಕಷ್ಟೇ, ಏನಾಗತ್ತೆ ವೇಸ್ಟ್ ಇವರು, ಏನು ಇವ್ರ ಕೈಯಲ್ಲಿ ಏನೂ ಮಾಡೋದಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಪೂರ್ತಿ ಇವನ್ ವರ್ಲ್ಡ್ ಹೇಳತ್ತೆ ಇದು ನಾಟ್ ಓನ್ಲಿ ಮೈ ಪ್ರಾಬ್ಲಮ್, ಎಲ್ಲರಿಗೂ ಈ ಥರ ಒಂದು ಸಿಚುವೇಶನ್ ಇರುತ್ತೆ. ಸೊ ನೆಕ್ಸ್ಟು ನಾನು ಸ್ಪೋರ್ಟ್ಸ್ ಮಾಡಿದೆ, ಗೋಲ್ಡ್ ಮೆಡಲ್ ಮಾಡಿದೆ, ಏಷ್ಯನ್ಗೆ ಮಾಡಿದೆ. ಸೊ ಅದೇ ಜನ ಹೇಳ್ತಾ ಇದ್ರು ನೀನು ತುಂಬ ಗ್ರೇಟ್, ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ಯಾ, ಇಂಡಿಯಾಗೋಸ್ಕರ ಮೆಡಲ್ ಮಾಡಿದ್ಯಾ, ಯಾರೆಲ್ಲ ವೇಸ್ಟ್ ಏನೂ ಮಾಡೋಕ್ಕಾಗಲ್ಲ ನಿನ್ನಿಂದ ಅಂತ ಹೇಳ್ತಾ ಇದ್ರು, ಇಂಡಿಯಾಗೋಸ್ಕರ ಮೆಡಲ್ ಮಾಡಿದ್ಯಾ ನೀನು ತುಂಬ ಖುಷಿಯಾಗತ್ತೆ ಅಂತ ಹೇಳ್ತಾ ಇದ್ರು. ಇವನ್ ಸ್ಪೋರ್ಟ್ಸಲ್ಲಿ ನಾನು ವಿಜುಲಿ ಇಂಪೇರ್ಡ್ ಆಗಿರೋದ್ರಿಂದ ಪ್ರತಿಯೊಂದು ಮೂಮೆಂಟ್ ಗೈಡ್ ರನ್ನರ್ ಬೇಕು, ನನ್ನ ಜೊತೆ ಗೈಡ್ ರನ್ನರ್ಸ್ ಇರ್ತಾರೆ, ಆಮೇಲೆ ಕೋಚಸ್ ಇರ್ತಾರೆ, ಅವರೆಲ್ಲದಕ್ಕೂ ಒಂದು ಒಂದೊಂದು ಸ್ಟೆಪ್ಗೂ ಗೈಡ್ ಮಾಡ್ತಾ ಇರಬೇಕು, ಟ್ರ್ಯಾಕಲ್ಲಿ ಹೇಳ್ತಾ ಇರಬೇಕು ಈ ಟ್ರ್ಯಾಕಲ್ಲಿ ಓಡಬೇಕು, ಇಲ್ಲಿ ಓಡ್ತಾ ಇದೆಯಾ, ಎಲ್ಲಿ ಮಿಸ್ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ತುಂಬ ಚಾಲೆಂಜಸ್ನ ಫೇಸ್ ಮಾಡಿದ್ದೀನಿ ಮ್ಯಾಮ್.
0: ಬಟ್ ಯು ಓವರ್ಕಮ್ ಆಲ್ ದೋಸ್ ಚಾಲೆಂಜಸ್. ಇದು ಪ್ರೋಗ್ರಾಮ್ ಗೋ ಸ್ಪೋರ್ಟ್ಸ್ ಮತ್ತು ಹರ್ಬಲ್ ಲೈಫ್ ಕಡೆಯಿಂದ ನೀವು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಲ್ವಾ, ಆ ಪ್ರೋಗ್ರಾಮಿಂದ ನಿಮ್ಮ ಜೀವನಕ್ಕೆ ಏನು ಚೇಂಜಸ್ ನೋಡಿದ್ದೀರಾ?
1: ತುಂಬ ಚೇಂಜಸ್ ಆಗಿದೆ. ಹರ್ಬಲ್ ಲೈಫ್ ಮತ್ತು ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಅವರೊಂದು ನಮ್ಮನ್ನ ನಂಬಿಕೆ ಇಟ್ಟು ಬಿಲೀವ್ ಮಾಡಿ ತುಂಬ ಹೆಲ್ಪ್ ಸಪೋರ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನ್ಯಾಷನಲ್ ಎಕ್ಸ್ಪೆನ್ಸಸ್ ಮತ್ತು ಇಂಟರ್ನ್ಯಾಷನಲ್ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ಸ್ಗೆ, ಸ್ಪೋರ್ಟ್ಸ್ ಅಪೆರಲ್ಸ್, ನ್ಯೂಟ್ರಿಷನ್ ಮತ್ತು ಸ್ಪೋರ್ಟ್ಸ್ ಅಪೆರಲ್ಸ್ಗೆಲ್ಲ ಸ್ಟ್ರೆಂಥನಿಂಗ್ ಕಂಡೀಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈ ಥರ ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಮತ್ತು ಹರ್ಬಲ್ ಲೈಫ್ದಿಂದ ಟ್ಯಾಲೆಂಟೆಡ್ ಅಥ್ಲೀಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟೊಂದು ಜನ ಮೇನ್ ಸ್ಪೋರ್ಟ್ಸ್ ಮಾಡಬೇಕಂದ್ರೆ ಸ್ಪಾನ್ಸರ್ಸ್ ಬೇಕು, ಹೆಲ್ಪ್ ಮಾಡಬೇಕು, ಏನೆಲ್ಲ ನೀಡ್ಸ್ ಇರುತ್ತೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಹೆಲ್ಪ್ ಆಗಿದೆ, ತುಂಬ ಸಪೋರ್ಟ್ ಸಿಕ್ಕಿದೆ ಅವರಿಂದ.
0: ಓಕೆ, ಯು ಡೂಯಿಂಗ್ ಎ ಗ್ರೇಟ್ ಜಾಬ್ ರಕ್ಷಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೀಕಿಂಗ್ ಟು ಅಸ್.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು.
2: The journey of an athlete is ultimately about much more than a medal. And when the people who have shared this journey come together, the conversation goes beyond sport. It becomes a reflection on what has changed, what still needs to change, and what it means when an athlete's journey begins to inspire someone else.
0: Being an elite athlete today is as much a science as it is about skill. Training, nutrition, rest, rehabilitation, all of this really comes together to ensure an elite athlete is able to perform at their very best. Now, the team that works behind these elite athletes, their work is often unseen. Today though, we're putting the spotlight on them. Ye jo program hai jo Eco Go Sports aur Herbal Life ka, uske through aur uske wajah se kya kya changes dekh rahe hain aap?
3: Actually tumba khushi aagta ide yakandre Herbal Life so amele Go Sports jothe kursi martta idakke sports and science tumba, actually sports person ge sports and science is very very important. Like nutrition support anagli athava idu strength and condition ಆ ಥರ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಹರ್ಬಲ್ ಲೈಫು ಆಮೇಲೆ ಗೋ ಸ್ಪೋರ್ಟ್ಸು ಇದರಿಂದ ಪರ್ಫಾರ್ಮೆನ್ಸು ತುಂಬ ಇಂಪ್ರೂವ್ ಆಗ್ತಾ ಇದೆ.
4: 8-10 ಸಾಲ ಕಾಮ ಕರ್ರೆ ಸಾಥ್ಮೆ ಪ್ಯಾರಾಕ ಸಾಥ್ಮೆ ತೋ ಹರ್ಬಲ್ ಲೈಫ್ ಯಾ ಗೋ ಸ್ಪೋರ್ಟ್ಸ್ ಅನ್ನೋದು ತೋ ಬಹುತ್ ಸಪೋರ್ಟ್ ಮಿಲಾ ಹೈ ಹಮಾರಕೋ ಕ್ಯೋಕಿ ಗೈಡರ್ಗೆ ತೌರ್ ಪರ್ ದೇಖೆ ತೋ ಕುಛ ಲೋಗೋ ಕೋ ಸಮಝತಾ ಹೈ ಗೈಡರ್ನ ಜೈಸೆ ಸಬ್ನೆ ಬತಾಯಾ ಕಿ ಸ್ಕಾಟ್ಸ್ ಕಾ ವೈಸಾ ರಹತಾ ಹೈ ಲೇಕಿನ್ ವೈಸಾ ನಹಿ ಹೈ. ಹಮ್ ಲೋಗ್ ಅಥ್ಲೀಟ್ ಕೋ ಕ್ಯಾ ಮೆಹನತ್ ಕರಾತೆ ಹೈ ಗೈಡರ್ನರ್ ಕೋ ಉಸ್ಸೆ ಜ್ಯಾದಾ ಮೆಹನತ್ ಕರ್ನಾ ಪಡ್ತಾ ಹೈ. ಅಗರ್ ಅಥ್ಲೀಟ್ ಥಕ್ತಾ ಹೈ तो गाइड रनर को साथ में भागता है. अगर गाइड रनर थक गया तो रेस ही उधर ही आपको पूरा चला जाता है. तो बहुत इंपॉर्टेंट है कि गाइड रनर का. और मैं थैंक्स बोलना चाहूँगा हर्बल लाइफ को और अपने गो स्पोर्ट्स को और पैरा चैंपियंस प्रोग्राम को, क्योंकि उनसे हमारे को सपोर्ट बहुत मिलता है और हम आशा करते हैं कि आगे भी इसी तरह सपोर्ट करते हैं हमारे.
2: फॉर दीज एथलीट्स सक्सेस इज इन मेजर्ड ओनली बाय मेडल्स और पोडियम फिनिशेस. It is measured by confidence restored, barriers challenged, and dreams that once seemed distant becoming possible. And when one athlete's journey inspires another, the impact travels far beyond the sporting arena.
0: For these athletes, success isn't measured just by the number of medals or podium finishes. Instead, success for them is measured in the confidence which is being restored, in the dreams which are being achieved, and in the fact that now the potential available to them is limitless. And that perhaps is the true measure of success. a future where every individual is given the opportunity to achieve their full potential.
5: Hello and welcome to Apple Park. I am so thrilled to be here today. Every day, people around the world rely on our products.
6: Siri AI can find what you need and get more done than ever. And it already works seamlessly with over 300,000 apps.
7: NDTV's big splash at Apple event. NDTV at Apple's biggest upgrade. NDTV app in Apple Global Showcase. NDTV makes it to the world's biggest tech moment. NDTV app is the most trusted. NDTV, when it really matters.
8: थोड़े में ज्यादा स्वाद के हित तो है इसकी खास बात।
9: वाओ मामा क्या स्वाद है।
8: अरे मेरे राजा।
10: सबका राजा आर्टियोर मसाला।
11: A generation with questions.
12: The starry and the whole glamorous side of it.
13: As I said, like I can't empathize with it.
11: Unconventional.
14: I feel blessed. As long as the work is going on, I'm happy.
11: Unapologetic. Unafraid of change. Ready to challenge.
15: Aspirational.
11: The ideas. The issues.
16: You really are.
11: The young view.
17: Public perception.
11: NDTV Yuva. 28 September 2026. Only on the NDTV network.
18: It takes years to build your competitive edge.
19: On the golf course, it can disappear in a single stroke.
20: Because the course plays no favorites.
21: It only cares about your last shot.
11: After the grand success of the first edition, India's premier golf pro-am is back. Where the best in golf meet the finest names in business. The NDTV AM Green IGPL Golf Pro-Am. Tee-off, 3rd October, Kutub Golf Course, Delhi.
22: In the last 7 years consecutively, more young women are outnumbering young men entering our higher education system. That is how you smash patriarchy.
23: Doomsayers were doomed and India bloomed.
22: Time in history, every language at some point in time goes through certain changes. It is how a new generation speaks. You said you come from a tech city, but you did a coward. But kya hai yahan? Kya technology and tradition saath mein nahi ja sakte hai kya?
24: For the elections of 2024, the Prime Minister met gamers. What was the thought behind this? Is he actually into gaming?
22: Well, he is into political gaming, that much we can for sure say.
11: The next chapter of the NDTV Golf Pro-Am begins here. Bigger, bolder, teeing off across India. The course of champions. The conversation of leaders. The NDTV AM Green IGPL Golf Pro-Am. Tee off, 3rd October, Kutub Golf Course, Delhi. This is a world between orders. Uncertain. Unwritten. As global equations shift, Prime Minister Narendra Modi will lead the conversation at the NDTV World Summit 2026 to decode the shifts, redraw possibilities. NDTV World Summit 2026, a world between orders. 22nd and 23rd October, New Delhi. Voices that redraw boundaries.